ನಾಗರಿಕ ಸಾಹಿತ್ಯ ಕಕ್ಷ ಸಂಚಾಲನ ಸಂಬಂಧಿ ಸೂಚನೆ. ಅದಳಿಸಿದ ಗೃಹ ಮಹಾನುಭಾವರು ಯಾತತ್ ವ್ಯವಸ್ಥೆ ಕರಡಿದಾದ ಪ್ರಭಾವಿಸುವ ಪ್ರಾಪ್ತಿಗೂ ಸಹಜಕೊಂಡಿಲ್ಲಾಗಿ ನಾಗರಿಕ ಸಾಹಿತ್ಯ ಕಕ್ಷ ಸಂಚಾಲನ ಕೊರೆಯುವ ಉಕ್ತ ಕಕ್ಷದ ವಸುಕ ಸೇವಾಹರು ಪ್ರಾಪ್ತಗೊಳ್ಳುವ ಸೂಕ್ತವಿನ್ಯಾಶ ಸೇವಾಪ್ರಾಪ್ತಿಗಾಗಿ ನಾಗರಿಕ ಸಾಹಿತ್ಯ ಕಕ್ಷದ ಸಂಪರ್ಕ ಯಾತ್ರ ಅನುಭವಿಸ ಸೇವಾಪ್ರಾಪ್ತಿನ ಕಸಿಕು ಪ್ರಲೋಭನ ನೀಡಿ ಅಸಚಿವಾಲಯ ಹಾರ್ದಿಕ ಅಪೀಲ್ ಕೊಡಬಹುದು. ಸೇವಾಪ್ರಾಪ್ತಿನ ಕುರಿ ಗ್ರಾಸಿನ ಅಧಿಕಾರ ಕಾರಣಿ ಪ್ರಮುಖರ ಸೂಚಿ ಸಂಪರ್ಕ ಯಾತ್ರೆ ಸಕ್ರಿಯಗೊಳಿಸ ಕೋಸಿ ಪ್ರದೇಶ ಸರ್ಕಾರ ಆಂತರಿಕ ಮಾಮಲ ತಥಾ ಕಾನೂನು ಮಂತ್ರಾಲಯ ಬಿರಾಜ್ಞೆ ಯೋನಿಹಿಂಸಾ ಬಚವರ ಬಚಾವ್ ಲಂಚನ್ಯ ಹಿಂಸಾ ಸಾಮಾಜಿಕ ಅಪರಾಧ ಹೋ ಬಾಲಬಾಲಿಕಾ ಲಂಚನ್ಯ ಹಿಂಸಾಕ್ಕೆ ಜೋಖಿಮ ಹೋಗ್ಸನ್ ಹಿಂಸಾ ಸಿಮಿಕಿ ಆಸಂತೋಷ ಸಾಥಿ ಭಯ ಪರಿಚಿತ ನಾತೆದಾರ ಜೆಸಿಕಿ ಹೋಗ್ಸ ಅಭಿಭಾವಕಲಿ ಆಪ್ನಾ ಸುರಾಸುರಿಕು ವ್ಯವಹಾರ ಖ್ಯಾಲ್ ರಾಖ ಬಾಲಬಾಲಿಕಾಕು ಚಾಲಚಲನ ಪಾಣಿ ವ್ಯವಹಾರ ಅಸ್ವಾಭಾವಿಕ ಪರಿವರ್ತನ ಆಯೋಗ ಪಾಲಿ ಉನ್ನರಿಸುವ ತತ್ಕಾಲ ಕೂಡ ಬರೋ ಬಾಲಬಾಲಿಕಾ ಸಹ ನಿಯಮಿತ ಸಂಪಾದಕರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ಕೃಷಿ ಪ್ರದೇಶ ದ್ವಾರ ಜನಹಿತ ಜಾರಿ ಸಂದೇಶ ಮೌಸಮ ಸಂಬಂಧಿ ಸಹಿ ಸೂಚನಾ ಪ್ರಾಪ್ತ ಕರೋ ಸುರಕ್ಷಿತ ಭವಿಷ್ಯ ನಿರ್ಮಾಣ ಕರೋ ಮೌಸಮ ತಥಾ ಜಲವಾಯು ಸಂಬಂಧಿ ಸೂಚನಾ ಮಿನಿರೋತಿನಿ ಕರೋ ಮೌಸಮ ಪೂರ್ವಾನುಮಾನಕ್ಕೆ ಜಾನಕಾರಿ ನಿಯಮಿತ ಪಾಲನೆ ಕರೋ ಪ್ರಾಕೃತಿಕ ವಿಪತ್ ಜೋಖಿಮ ನ್ಯೂನೀಕರಣ ಸೂಚಿತ ಕರೋ ಜಲವಾಯು ಪರಿವರ್ತನ ಅಸರ ಘಟಾವು ಸಾಮೂಹಿಕ ಪ್ರಯಾಸ ಕರೋ ಬಂದ್ ಸಂರಕ್ಷಣ ವೃಕ್ಷಾರೋಪಣ ಸಕ್ರಿಯ ಸಹಭಾಗಿತಾ ಜನಾ ಉರ್ಜಾ ಬಸಸ ಸುಸ್ಥ ಉರ್ಜಾಕ ಸ್ಥಳ ಜನಾ ಬಾಚರಣ ಪ್ರದೂಷಣ ನಿಯಂತ್ರಣ ಜಿಮ್ಮೆವಾರ ಕರೋ ಬಾಚರಣ ಸಂರಕ್ಷಣೆ ಕರೋ ಜೀವನ ರಕ್ಷಣಾ ಕರೋ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ಕೃಷಿ ಪ್ರದೇಶ ದ್ವಾರ ಜನಹಿತ ಜಾರಿ ಸಂದೇಶ ಸಡಕ್ ಪ್ರಯೋಗ ಸಡಕ್ ಸೀಮಾ ಅತಿಕ್ರಮಣ ನಗರು ಸಡಕ್ ಸೀಮಾ ಅಸ್ಥಾಯಿ ಸ್ಥಾಯಿ ಸಂರಚನಾ ನಿರ್ಮಾಣ ನಗರ ಸಡಕ್ ನಾಳೆ ಥಲ ತಥಾ ಪಾಣಿ ವಿಕಾಸ ಬಂದ್ ಹೋಣ ನದಿ ಸವಾರಿ ಚಲಾವಂದಾ ಲೀನ ಅನುಸಾರ ಪಾಲನಾ ಕರೋ ಗರಾಂ ಸವಾರಿ ಚಲಾವಂದಾ ಟ್ರಾಫಿಕ್ ನಿಯಮಕ್ಕೂ ಪಾಲನಾ ಕರೋ ಸವಾರಿ ಸಾಧುನಾ ಝುಂಡಿಯರ ವಾಟ್ಸ್ಆಪ್ನ ಬಸಿರ ಯಾತ್ರಾ ನಗರ ಸಡಕ್ ಕ್ಷಮತಾ ಭಂಡಾ ಬಡಿ ಭಾರ ಪ್ರಯೋಗ ನಗರ ಜೆಬ್ರಾ ಕ್ರಾಸಿಂಗ್ ಬಾಟ ಮಾತೃ ಬಾಟು ಕಾಟ್ನೆ ಕರೋ ಸಡಕ್ ತತ್ಕಾಲ ಮಧ್ಯಕುಮಾರ ಕಡೆ ಕರೋ ಯಾತ್ರಾ ಕ್ರಮ ಕುರಿ ಸಮಸ್ಯೆ ಭಯ ನಾಸಿಕ ಪ್ರಹರಿ ಖಬರ ಕರೋ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ಕೃಷಿ ಪ್ರದೇಶ ದ್ವಾರ ಜನಹಿತ ಜಾರಿ ಸಂದೇಶ